ಓಂ ಶಿವ ಶಿವ ಶಿವ ಶಿವ ಶಂಭೋ ಓಂ ಹರ ಹರ ಓಂ ಹರ ಹರ ಹರ ಹರ ಶಂಭೋ ಓಂ ಶಿವ ಶಿವ ಓಂ ಶಿವ ಶಿವ ಶಿವ ಶಿವ ಶಂ